ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂಗಣತ ತಿಂ